ಮಾಧವೇನ ಸುರ ಸಂಗ್ರಹಿತ ಲೀನ ಮನುಜೆ ಅವತಾರ ನಿಜ ಇಚ್ಛಾ ನಿರ್ಮಿತ ತನು ಮಾಯಾ ಗುಣ ಗೋಪಾಲ ಸಿಯಾವರ ರಾಮಚಂದ್ರ ಕೀ ಜಯ ಶ್ರೀ ಅಯೋಧ್ಯಾ ರಾಮ ಜಿ ಲಲಾ ಕೀ ಜಯ ಭವನ ಸುತ ಹನುಮಾನ ಕೀ ಜಯ ಶಿವಮಾಪತಿ ಮಹಾದೇವ ಕೀ ಜಯ ಶ್ರೀ ರಮಾಪತಿ ರಾಮಚಂದ್ರ ಕೀ ಜಯ ವೃಂದಾವನ ಕೃಷ್ಣ ಬಲದಾವು ಜಿ ಕೀ ಜಯ ಬೋಲೋ ಭಾಯಿ ಸಬ ಸಂತನ ಕೀ ಜಯ ಜಯ ಜಯ ಶ್ರೀ ಸೀತಾರಾಮ.